0: ಮುರಾರಿ ಸರಾ ಗಗನ ಥೈ ಮಗನ ನಾಚಿತಾ ನಾಚೇ ಮಾಧವ ಮೋಹನ ಮುರಾರಿ ನಾಚೇ ಮಾಧವ ಮೋಹನ ಮುರಾರಿ ನಾಚೇ ಮಾಧವ ಮೋಹನ ಮುರಾರಿ
1: ಬಲಿಹ

ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿ ಚಕಚೋ ಗಿಲಿಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕಿ ಚಕಚೋ.